ಆಕಾಶವಾಣಿ ಇಂಫಾಲ್ ಆರ್ ಕೆ ಗೋರಾನಿನ ಪೌ ಪಜರಿ ಅಹನ್ಬದ ಮರುವೈಬ ಪೌ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ್ ಗಸಿತರಾತ್ರೆಯ ಚುಬ ಮಣಿಪುರ ಸ್ಟೇಟ್ ಫಿಲ್ಮ್ ಅವಾರ್ಡ್ 2025 ಎಂಥೋಕ್ಲಗನಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾನ್ ಗಸಿ ಮಣಿಪುರ್ ಪೊಲೀಸ್ ಮ್ಯೂಸಿಯಂ ಸಂಗಾರಗನಿ ಅಮಸುಂಗ್ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ಗೆ ಕರ್ನಾಟಕ ಗೋವಾ ಅಮಸುಂಗ್ ಕೇರಳಗೆ ನಿಮಿತ್ ಹೊಮ್ನಿಗೆ ಖೋಂಗ್ಸೆಟ್ ಗಸಿದಗೆ ಹೌರಗನಿ ಇಂಫಾಲ್ ಕುನು ಮಮಾಂಗ್ದಲ್ಲಿ ಲೈಬ ಮಣಿಪುರ್ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಸೊಸೈಟಿಗೆ ಪ್ಯಾಲೇಸ್ ಆಡಿಟೋರಿಯಂ ದಂಗಸಿ ಪಂಕ್ತೊಕ್ಕದವ ಥರಮ್ ಅಮದ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ ರಾಜ್ಯಕ್ಕೆ ಸಂಗ್ರಹಿರುವ ಫಿಲ್ಮ್ಗ ಮೈ ಲೈನಬ ಮಿಯೋಯಿಸಿಂಗ್ ತರಾತ್ರ ಹೆಚ್ಚುವ ಮಣಿಪುರ್ ಸ್ಟೇಟ್ ಫಿಲ್ಮ್ ಅವಾರ್ಡ್ 2025 ಎಂಥೋಕ್ಲಗನಿ ಗಸಿ ನುಂಡಿ ಪುಂಗ್ ಅಹುಂದ

0: special intensive revision gi enumeration gi thabak heyangdagi hauragani rajyapal ajay kumar bhalana taratare suba manipur state film award 2025 yenthokhre amasung kendragi shiksha mantri damendra pradhan hairi parikhya da wahang lik oibagi wapham asi yamna laibak thibani amasung asi thokhaloidabani ukhrul jila gi lengang sing amadi tm ka som village da khulai paiba sing sa tharak pa attack ta nongsu bengal da gi truck driver ama leikhidre police constable amana sokle police ki paun hai thaudog sing ase yupung tara ma thoi khare helak pada thoki bani pochai puba truck adu national highway chani ani lambi da lak pada litan police station gi manung chana leiba lengang sing amadi tm ka som village ani gi lona bada khulai paiba sing nong mai kapsi lakhi bani maduda truck driver adu nongmaina panbadagi mafam dumaktada lekhidabani haujik postmortem gidamak jenims ki mokta thamkhre aduga thaudok aduda soklaba litan police ki personnel aduna makhatana jenims ta laiyang chathari thaudok sibu mukhyamantri yunam khemsana yamna kanne yaningda bafung dorakli social media da thagat pawarolam da stri khemsana hai pochai puba truck ta attack chathaduna nongchu bengal dagi truck driver ama lekhidaba amadi police constable ama buna sohan khiba si yamna laibak thibani ಅಸಿಗುಂಬ ಥವಂಗ ಅಸಿ ಸರ್ಕಾರ ಅಸಿನ ಯೆಂಗ್ದುನ ಲೈರೋಯ್ ಥೌದೋಗ ಅಸಿದ ಸೇನರಿ ಬಖುದಿಮಕ್ ಆಯಂಗಿ ಮತುಂಗ ಇನ ಸೈರಾಕ್ ಪಿಗನಿ ಅಮರೊಂದ ಲೈಖಿದ್ರಬ ಟ್ರಕ್ ಡ್ರೈವರ್ ಅಮದಿ ಸೋಕ್ಲಬ ಪೊಲೀಸ್ ಪರ್ಸನೆಲ್ ಅದುಗಿ ಫಿವಂ ಗೃಹ ಮಂತ್ರಿ ಗೋವಿಂದ ದಾಸ್ ಕೊಂಥೌ ಜಮ್ನ ಜೆನಿಮ್ಸ್ದ ಹಕ್ ಥೆಂಗ್ನ ಸತ್ತುನಿ ಯೆಂಗ್ಸಿನ್ಖ್ರೆ ಯೆಂಗ್ಸಿನ್ ಖೊಂಗ್ಸೆಟ್ ಅದುದ ಪೌಮಿ ಸಿಂಗ್ದ ಶ್ರೀ ಗೋವಿಂದ ದಾಸ್ನ ಹಾಯ್ ಥೋಕ್ಲಿಬ ಥೌದೋಗ ಅಸಿ ಯಾಮ್ನ ಲೈಬಕ್ ಥಿಬನಿ ಸರ್ಕಾರನ ಸೇನಬ ಸಿಂಗ್ ಫಾನನಬ ಅಕನ್ಬ ಥಬಕ್ ಲೌಖತ್ಕನಿ ಮಾಂಗ್ನ ಹಾಯ್ ಮಫಮ್ ಅದುಗಿ ಗಾಕ್ಸಿಲ್ಗಿ ಥಬಕ್ ಬಿಎಸ್ಎಫ್ನ ತೌಬನಿ ಥೌದೋಗ ಅಸಿ ಸೆಕ್ಯೂರಿಟಿಗೆ ಕರಿ ಅಸೋಯ್ಬ ಯಾವಿಬನು ಹಾಯ್ಬದು ಅಥೋಬದ ಸರ್ಕಾರನ ಥಿದೋಗ್ಲಗನಿ ಮಾಗ್ನ ಹಾಯ್
1: ಏರಿಯಾ ಕವರೇಜ್ದು ಬಿ ಎಸ್ ಎಫ್ನ ಪಿಬನೆ ಹಾಯ್ಬೋ ಅದು ಐ ಡಿಟೇಲ್ ಲೋರೆ ಬಿ ಎಸ್ ಎಫ್ನ ಪಿಬನೆ ಹಾಯ್ ಅದಾ ಇದು ಲೆಫ್ಟ್ಸೆಸ್ ಲೈಗೆ ಹಾಯ್ಬೋ ಏರಿಯಾ ಕವರೇಜ್ದು ಬಿ ಎಸ್ ಎಫ್ನ ಪಿಬನೆ ಹಾಯ್ಬೋ ಅದು ಐ ಡಿಟೇಲ್ ಲೋರೆ ಬಿ ಎಸ್ ಎಫ್ನ ಪಿಬನೆ ಹಾಯ್ ಅದಾ ಇದು ಲೆಫ್ಟ್ಸೆಸ್ ಲೈಗೆ ಹಾಯ್ಬೋ ꯑꯩꯈꯣꯏ ꯊꯤꯒꯠꯀꯅꯤ ꯌꯥꯝ ꯊꯨꯅ ꯍꯧꯖꯤꯛꯀꯤ ꯑꯦꯔꯤꯌꯥꯁꯤꯗꯤ ꯅꯣꯔꯃꯦꯜꯂꯤ ꯀꯝꯃꯨꯅꯤꯇꯤ ꯑꯃꯅ ꯗꯣꯃꯤꯅꯦꯠ ꯇꯧꯕ ꯑꯦꯔꯤꯌꯥꯅꯦ ꯍꯥꯏ ꯑꯗꯨꯒꯤꯗꯨꯒ ꯑꯩꯈꯣꯏ ꯗꯤꯇꯦꯜ ꯔꯤꯄꯣꯔꯠꯁ ꯑꯩꯈꯣꯏꯅ ꯍꯧꯖꯤꯛ ꯈꯪꯗ꯭ꯔꯤ ꯑꯦꯛꯁꯟ ꯋꯤꯜ ꯕꯤ ꯇꯦꯀꯟ ꯕꯠ ꯏꯠꯁ ꯃꯦꯇꯔ ꯑꯣꯐ ꯇꯥꯏꯝ ꯑꯣꯄꯣꯔꯆꯨꯅꯤꯇꯤ ꯋꯤꯜ ꯀꯝ ꯇꯨ ꯑꯁ ꯋꯤ ꯁꯦꯟ ꯕꯦꯛ 88 ꯀꯝꯄꯅꯤ ꯑꯣꯐ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯦꯁ ꯐ꯭ꯔꯣꯝ ꯁ꯭ꯇꯦꯠ ꯇꯨ ꯑꯗꯔ ꯁ꯭ꯇꯦꯠ ꯐꯣꯔ ꯗ ꯏꯂꯦꯛꯁꯟ ꯋꯤ ꯋꯤꯜ ꯃꯦꯛ ꯑ ꯁꯦꯀ꯭ꯌꯨꯔꯤꯇꯤ ꯑꯦꯂꯕꯣꯔꯦꯠ ꯑꯦꯔꯦꯟꯖꯃꯦꯟ ꯁꯣ ꯗꯦꯠ ꯑꯦꯟ ꯑꯣꯞꯁꯟ ꯃꯦꯁꯤꯞ ꯑꯣꯄꯔꯦꯁꯟ ꯀꯦꯟ ꯕꯤ ꯂꯣꯟꯁ ꯋꯤꯜ ꯍꯦꯞ ꯁꯝ ꯗꯤꯁ ꯑꯟ ꯑꯦꯗꯤꯁꯅꯦꯜ ꯐꯣꯔꯁꯦꯁ ꯐ꯭ꯔꯣꯝ ꯗꯤꯁ ꯄ꯭ꯔꯣꯒ꯭ꯔꯥꯝ ꯍꯤꯜ ꯑꯦꯟ ꯚꯦꯂꯤ ꯗꯦꯠ ꯋꯤꯜ ꯕꯤ ꯗꯟ
0: ꯔꯥꯖ꯭ꯌꯁꯤꯗ ꯅꯣꯡꯃꯗ ꯆꯪꯕ ꯇꯉꯥꯏ ꯐꯗꯕ ꯄꯣꯠꯂꯝꯁꯤꯡ ꯄꯨꯁꯤꯜꯂꯛꯄꯗ ꯑꯆꯧꯕ ꯊꯧꯗꯥꯡ ꯂꯧꯔꯤꯕ ꯗ꯭ꯔꯥꯏꯚꯔꯁꯤꯡ ꯑꯃꯗꯤ ꯒꯥꯔꯤꯁꯤꯡꯗ ꯑꯁꯣꯏ ꯑꯉꯥꯝ ꯊꯣꯛꯍꯟꯗꯅꯕ ꯁꯦꯀ꯭ꯌꯨꯔꯤꯇꯤ ꯃꯇꯤꯛ ꯆꯥꯅ ꯄꯤꯕꯤꯅꯕ ꯑꯣꯜ ꯃꯅꯤꯄꯨꯔ ꯔꯣꯗ ꯇ꯭ꯔꯥꯟꯁꯄꯣꯔꯠ ꯗ꯭ꯔꯥꯏꯚꯔꯁ ꯑꯦꯟ ꯃꯣꯇꯣꯔ ꯋꯥꯀꯔꯁ ꯌꯨꯅꯤꯌꯟꯅ ꯁꯔꯀꯥꯔꯒꯤ ꯄꯨꯛꯅꯤꯡ ꯆꯤꯡꯁꯤꯜꯂꯛꯂꯤ ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯉꯁꯤ ꯏꯝꯐꯥꯜꯗ ꯄꯥꯡꯊꯣꯛꯈꯤꯕ ꯄꯥꯎꯒꯤ ꯃꯤꯐꯝ ꯑꯃꯗ ꯌꯨꯅꯤꯌꯟ ꯑꯁꯤꯒꯤ ꯖꯦꯅꯔꯦꯜ ꯁꯦꯀ꯭ꯔꯦꯇꯔꯤ ꯃꯥꯏꯅꯣꯝ ꯑꯅꯤꯜ ꯃꯤꯇꯩꯅ ꯍꯥꯏ ꯔꯥꯖ꯭ꯌ ꯑꯁꯤꯗ ꯄꯣꯠ ꯆꯩ ꯄꯨꯁꯤꯜꯂꯛꯂꯤꯕ ꯗ꯭ꯔꯥꯏꯚꯔꯁꯤꯡꯗ ꯈꯨꯗꯣꯡꯊꯤꯕ ꯊꯧꯗꯣꯛꯁꯤꯡ ꯑꯁꯤ ꯑꯃꯨꯛ ꯍꯟꯅ ꯊꯣꯛꯍꯟꯗꯅꯕ ꯍꯥꯏꯗꯨꯅ